ಏತಸಮೂಢ ಮನ ಹರಬಿ ಸರತ ತೇರೆ ಗುಣಗಳೆಯಾರಹು ನಾ ಹಮೋ ಜತಿ ಸತೀ ನಹಿ ಪಡೆಯ ಮೂರಖ ಮುಗ್ಧ ಜನಂ ಭಯ ಪ್ರಣವತ ನಾನಕ ತಿನಕೀ ಸರ್ಣ.

ಸುನಮಿತ್ತಾನಾನಗೆ ಬೆನಮಂತ ಸಾಧು ಜನಾಗಿ ಆಚಾರ್ಯ ಕಥಾ ಅಷ್ಟಪದಿ ಸಾಧಕ ಸಂಘ ಮುಖೂಜುರ ಹೋತ ಸಾಸಂಗ ಮಲ ಸಗಲಿ ಹೋತ ಸಾಧಕ ಸಂಘ ಮಿಟೇಭಿಮಾನ ಸಾಧಕ ಸಂಘ ಪ್ರಕಟ ಸುಖಿಯಾನ್ ಸಾಧಕ ಸಂಘ ಭುಜೇ ಪ್ರಭುನೇರಾ ಸಾಸಂಗ ಸಬೋಧನ ಬೇರ ಸಾಧಕ ಸಂಘ ಪಾಯ ನಾಮರತನ ಸಾಧಕ ಸಂಘ ಏಕ ಪ್ರಜತನ ಸಾಧುಕಿ ಮಹಮಾ ಬರ್ಣೇ ಕೌನ ಪರಾನಿ ನಾನಕ ಸಾಧುಕಿ ಸೋಭಾ ಪ್ರಮಹೇ ಸಮನ್ನಿ ಸಾಧಕ ಸಂಘ ಅಗೋಚರ ಮಿಲಾಯ ಸಾಧಕ ಸಂಘ ಸದಾ ಪರಫುಲಾಯ ಸಾಧಕ ಸಂಘ ಆಬೆ ಬಸ್ ಪಂಚ ಸಾಸಂಗ ಅಮೃತ ರಸ ಪಂಚ ಸಾಸಂಗ ಹೊಯ ಸಬಕಿ ರೇನ್ ಸಾಧಕ ಸಂಘ ಮನೋಹರ ಬೇನ್ ಸಾಧಕ ಸಂಘ ನ ಕತುಹುತಾವ ಸಾಸಂಗ ಅಸ್ತಿತ್ಮನ ಭಾವೆ ಸಾಧಕ ಸಂಘ ಮಾಯಾತೆ ಬೆನ್ ಸಾಸಂಗ ನಾನಂಗ ಪ್ರಭು ಸುಪ್ರಸನ್ ಸಾಸಂಗ ದುಷ್ಮನ್ ಸಮೀತ ಸಾಧು ಕೇ ಸಂಘ ಮಹಾಪುನೀತ ಸಾಸಂಗ ಕಿಸ್ಯವ ನಹಿ ಬೈರ್ ಸಾಧಕ ಸಂಘ ನಾ ಬಿಂಗಾ ಪೈರ್ ಸಾಧಕ ಸಂಘ ನಾಯಿ ಗೋಮಂದ ಸಾಸಂಗ ಜಾನೆ ಪರಮಾನಂದ ಸಾಧಕ ಸಂಘ ನಾಯಿ ಹೋತಾಪ ಸಾಧಕ ಸಂಘ ತಜಯ ಸಭಾಪ ಅಪೇ ಜಾನೆ ಸಾಧ ಬಡಾಯಿ ನಾನಕ ಸಾಧ ಪ್ರಭು ಬನ ಆಯಿ ಸಾಧಕ ಸಂಘ ನ ಕಬಹೂತಾ ವೈ ಸಾಧಕ ಸಂಘ ಸದಾ ಸುಖ ಪಾವೈ ಸಾಸಂಗ ಬಸ್ತ ಅಗುಚ್ಚರಳಹಾಯ ಸಾಧು ಕೈ ಸಂಘ ಆ ಜಾರು ಸಹಾಯ ಸಾಧಕ ಸಂಘ ಬಸೆ ಥಾನ ಉಚ ಸಾಧು ಕೈ ಸಂಘ ಬಹಲ ಪಹುಚಾಯ ಸಾಧಕ ಸಂಘ ದೃಢ ಸಬ ಧರ್ಮ ಸಾಧಕ ಸಂಘ ಕೇವಲ ಪಾರ ಬ್ರಹ್ಮ ಸಾಧಕ ಸಂಘ ಬಾಯ ನಾಮ ನಿಧಾನ ನಾನಕ ಸಾಧು ಕೈ ಗುರುಬಾನ ಸಾಧಕ ಸಂಘ ಸಬ ಗುಲ್ ಉದಾರ

ಉದರತ ಶ್ರೇಷ್ಠ ಚರಣ ಕಮಲ ಜಾಗೆಯ ರೂಪ ಸಫಲ ದರ್ಶನ ಸುಂದರ ಹರ ರೂಪ ತಾನ ಸೇವಾ ಸೇವಕ ಪರವಾನ್ ಅಂತರ ಜಾಮೀ ಪುರಖ ಪ್ರಧಾನ ನಿಸಮನ ಬಸ ಸೋತನೆ.

ನಾನಗಮನ ಪ್ರಗಾಹ ಷಷ್ಠಪದಿ ಸಂತ ಸಂಗ ಅಂತರ್ಪ್ರಭು ಠಾ ನಾಂ ಪ್ರಭು ಕಾಲಗ ಮಿಠ ಸಗರ ಸಮೇಗರೀಯಸಾಟ ಮಾಹೇ ಅನಗರಂಗ ನಾನಾ ದೃಷ್ಟಾಹೆ ನಾವೋನದ ಅಮೃತ ಪ್ರಭುಗ ನಾಮ ದೇಹಿ ಮೇ ಸ್ಕಾ ವಿಸರಾಮ ಸ್ವರ್ಣ ಸಮಾಧ ಅನತ ನಾಥ ಗಹನ್ನ ಜಾಯ್ಯಾಚಾರ್ಯ ಸಮಾಧ ತೇನ ದೇಖ್ಯಾ ಸ್ಯಾಬ್ ದೇಖಾಯ ನಾಂತ ಜನ ಸೋಜೀಭಾಯ ಸ್ವಂತರ್ಥೋ ಬಹರ್ ಅನಂತ ಕಟಕಟ ಬ್ಯಾ ಬ್ರಹಯ ಭಗವಂತ ತರ್ಣಮಯ ಆಕಾಶ ಪಯಾಲ ಸರ್ವಲೋಕ ಪೂರ್ಣ ಪ್ರತಪಾಲ ಮಂದಿರ ಪರ್ವತ ಪಾರ ಬ್ರಹ್ಮ ಜಯಸಿ ಆಗ್ಯಾ ತೈಸಾ ಕರ್ಮ ಪೌಣ ಪಾಣಿ ಬ ಸಂತರ ಮಾಹೇ ಚಾರ ಗುಣ ದಿಸೇ ಸಮಾಹೇ ತಿಸ್ತೇ ಭಿನ್ನೈ ಕೋಠಾಂ ಗುರುಪ್ರಸಾದ ನಾನಕ ಸುಖ ಪಾವ ವೇದ ಪುರಾಣ ಸಿಮೃತ ಮೈ ದೇಖ ಸಸಿಯರ್ ಸೂರ ನಕ್ಷತ್ರ ಮೈ ಏಕ ಬಾಣಿ ಪ್ರಭು ಕೀ ಸಬ್ ಕೋ ಬೋಲ ಆವ ಅಡವಲ್ಲಾ ಕಬ್ಬು ಹೂ ಡೋಲ